0: no wa. Se wo kwatia urade na betumi aye. Se eje urade wa. Aso nye ni wa. Se wo papa na ye fa ni dia. Opa ma ye na so nye.
1: Oh se ye ja na chiri wa. Aso nye ni wa busiam.
0: Ma me ka tira wo. Siamo suma posu wanna catch us here ye dia betumi atena busu ye dem kwabra woni bi yesu
1: say ye jane chiriwa asundue ni wa wariem
0: ye me pesa me catch on this say wo kwati yesu asundue ni busu ye dem
1: oh say wo jane chiriwa ye dia ni wa mawo
0: wanna catch ra wo say wo kwati awurade a wo betumi adiye.
1: Oh, say ye ja na chiriwa.
0: Eba wa be ye den wen ya ba. Fe urade. Akwa bi e wo ba.